ಕೃತ ಅಮಿತ ವೀಸುರ ಪರಮೇಶ್ವರ ಕೃತ ಕೃತ ಅಮೃತ ಮೃತ ಅಜಬ ಕೃತ ಅಮೃತ ಮೃತ ನರನಾಯಕ ಖಲಕಾಯಕ ವಿಶ್ವಂಬರ ಕರುಣಾಲೇಹ ನೃಪನಾಯಕ ಸೃಪಾಯಕ ಪಾಪಂಜನ ಹರ ಗಂಜನ ಹರ ಪ್ರತಾಪನ ಜಪ ಜಾಪನ ಹರ

0: ಸಮಯ ಪ್ರಭಾವೇ ಪಾತ್ರವೇ ಪ್ರಭಾವೇ ಪ್ರಭಾವೇ
1: ಪತ್ ತೋ
0: ದಾರೇ ಆಪ್ರಿಯ ಪರಿ ವಿಚಾರೇ